0: ರೂಪಿನಮ್ಮನ್ನಾರು.
1: ದ ವೆರಿ ಡಿವಿನಿಟಿ ಇಸ್ ದಟ್ ವಿಚ್ ಇಸ್ ಇಮ್ಮೋರ್ಟಲ್ ನೆಟ್ರಲ್ ಅಂಡ್ ಅನ್ಪೊಲ್ಯೂಟೆಡ್ ದಟ್ ವಿಚ್ ಇಸ್ ಸ್ಟ್ಯಾಂಡರ್ಡ್ ವಿಚ್ ಇಸ್ ಮೋಸ್ಟ್ ಆಸ್ಪಿಷಿಯಸ್.
0: ಪ್ರೇಮ ಸ್ವರೂಪುಲಾರಾ,
1: ಎಂಬಾಡಿಮೆಂಟ್ಸ್ ಆಫ್ ಲವ್.
0: ದೇನ್ನೈನಾ ಮನಂ ಸುಖಂಗಾ ವದಲಚ್ಚು ಕಾನಿ ದೈವಾನ್ನಿ ಮಾತ್ರಂ ವದಲಕಂಡಿ.
1: ಯು ಮೇ ಗಿವ್ ಅಪ್ ಎನಿಥಿಂಗ್ ಬಟ್ ನೆವರ್ ಗಿವ್ ಅಪ್ ಗಾಡ್.
0: ದೈವಾನ್ನಿ ಮಾತ್ರ ಮರವಕಂಡಿ,
1: ನೆವರ್ ಫರ್ಗೆಟ್ ಗಾಡ್.
0: ಆ ಒಕ್ಕ ಸತ್ಯಾನ್ನಿ ಮಾತ್ರ ಹೃದಯಂಲೋ ಭದ್ರಂ ಚೇಸುಕೋಂಡಿ.
1: ನೋ ದಿ ಸಿಂಗಲ್ ಟ್ರೂತ್ ಅಂಡ್ ಟ್ರೆಷರ್ ಇಟ್.
0: ಅದೇ ಮೀಕು ಸರ್ವ ವಿಧಮುಲ ರಕ್ಷಿಸೇಟ್ವಂಟಿ.
1: ದಟ್ ವಿಲ್ ಪ್ರೊಟೆಕ್ಟ್ ಯು ಇನ್ ಎವ್ರಿ ಪಾಸಿಬಲ್ ವೇ.